0: ಯಾರಿ ಖಾನಾ ಜಾನ್ಫುಲ್ ತಥಾ ಟಿಪ್ಪಾ ಖಾನಾ ಸುಡಿಯಂ ಧೀರೆ ಉಡಿಯುವುದ ಮುಟ್ಟು ಹೋಗು ಜೊತೆ ಬರಾವರಿ ಗರ್ಸ ವಿಶ್ವ ಸ್ವಾಸ್ಥ್ಯ ಸಂಘಟನೆ ಇಂಥ ವ್ಯಕ್ತಿಗೆ ದೈನಿಕ 5 ಗ್ರಾಮ್ ಸಮ್ಮಾನ ಸೇವನ ಗಳನ್ನು ಉಪಯುಕ್ತ ಮನೆ ಸಲಹೆ ನೀಡಿದ
1: ನಿಯಮಿತ ರೂಪ ಇದ್ದು ರಾಸಾಯನಿಕ ವ್ಯಾಯಾಮಲ್ಲಿ ಮುಟ್ಟು ಸ್ವಸ್ಥ ಬರಾವ ಮದತ್ ಗರ್ಸ
0: ಸಂತುಲಿತ ಭೋಜನ ಪರ್ಯಾಪ್ತ ನಿದ್ರ ಸಕಾರಾತ್ಮಕ ಸೋಚ್ ಎಂಬ ಚಿಂತಾ ತನಾಪಾತ ಮುಕ್ತ ರಮದ ಮುಟ್ಟು ಹೋಗಾಟ
1: 40 ವರ್ಷ ಕಟ್ಟಿ